ಜಲಾಲ್ ಸುಹೇಲ್ ಅಫ್ರಿದಿ ಅಪೋಸಿಷನ್ ಗಳು ಮೆಹಮೂದ್ ಖಾನ್ ಚಕ್ಜಿ ಅವಲಾಮಾ ನಾಸರ್ ಅಬ್ಬಾಸ್ ರ ಮುಲಾಖಾತ್ ಕಡಿದೆ ಅಪೋಸಿಷನ್ ಗಳು ಸರ ದರವಾನ ಮ್ಯಾಶಿ ಸೆಪ್ಟೆಂಬರ್ ವಿಷ್ಣಮ ನೇಟಾ ದ ಮಾರ್ಚ್ ಅವರ ರಾತುನ್ ಕಿ ಸಿಯಾಸಿ ಹಕ್ಮತ್ ಅಮಲೆ ಬಾಂದಿ ದಬದ್ದುನ್ ಖ್ಯಾಲ್ ದರಲೆ ಶಿವದಿ ತರ್ಜುಮಾನ್ ತರ್ಮಖ ಅಪೋಸಿಷನ್ ಗಳು ಪ ಪಂಜಾಬ್ ಕಿ ಸಿಯಾಸಿ ಗಳು ಲಖಿಲಾಫ್ ಅಕ್ದಾಮಾತು ಮುಜಮ್ಮತ್ ಹಮ್ ಕಡಿದೆ ಅಪೋಸಿಷನ್ ಗಳು ದ ತಹರೀಕ್ ತಹಪ್ಪುಜ್ ಆಯಿನ್ ಮಶರಿ ಜಗೊಂಡ ಹೊಮ್ನಂದ್ರ ಗುಖ್ತಿದ ತರ್ಜುಮಾನ್ ಜಾತ ಕಡಿದ ಚೀರ ಗುಖ್ತಿ ಶಿವಿ ಗುಂಡ ಕಿ ಬಾದ ಲಾಂಗ್ ಮಾರ್ಚ್ ಪಶಮುಲ್ ದ ಅಪೋಸಿಷನ್ ಗಳು ತರ್ಮನ್ ಜಾ ಫೈಸಲು ಬಾಂದಿ ಸಲಾಗಾನ ಮಶ್ವರಿ ಅಹಮ್ ಕೌಲಿ ಕೀಗಿ ದ ಜುಮಾತ್ ಇಸ್ಲಾಮಿ ಅಮೀರ್ ಹಾಫಿಜ್ ನಿಮುರ್ ರಹಮಾನ್ ಜಾತ ಕಡಿದ ಜಿ ಹುಕುಮತ್ ಜಮುಂಗ ಗುಖ್ತನೆ ನಮನಿ ಜಮುಂಗ್ಮದ್ ಇಸ್ಲಾಮಾಬಾದ್ ಪಲೂರ್ ಪಲಾಂಗ್ ಮಾರ್ಚ್ ಕಿ ಲಾಜಿಮ್ ಶಿರಕತ್ ಕೌ ವಾಡುಬಾ ದ ಪಾಕಿಸ್ತಾನ್ ತಹರೀಕ್ ಇನ್ಸಾಫ್ ಸರ ಹೊಮ್ ಪಾ ರವಾನ್ ಲಾಂಗ್ ಮಾರ್ಚ್ ಕಿ ಶರೀಕ್ ಶು ಲಾಹೋರ್ ಕಿ ಫೈಸಲ್ ಚೌಕ್ ಮಾಲ್ ರೋಡ್ ಬಾಂಧೆ ದ ಜಲ್ಸೆ ತರ ಖಿತಾಬ್ ಕೋಲು ಪರ ಮಹಾಲ್ ಹಾಫಿಜ್ ನಿಮುರ್ ರಹಮಾನ್ ಜಾತ ಕಡಿದ ಜಮುಂಗ್ ಮುಜಾಕಿರಾತ್ ಹುಕುಮತ್ ಬಾರ್ ಬಾರ್ ನ ತಸ್ಲಿಮವಿ ಜಮುನ್ ಸರ ದ ಮುಜಾಕಿರಾತ್ ನ ಇಲಾವಾದ ಹುಕುಮತ್ ಸರ ಬಲಲಾರ್ ನಿಶ್ತಾ ಕ ಹುಕುಮತ್ ದ ಸೂಚ ಕರಿ ಚಿ ಜುಮಾದ್ ಇಸ್ಲಾಮಿ ಗುನ್ ಬಾ ಪಖಬಲ್ ದರ್ನೂ ನಾ ರುಫ್ ಸುಶಿ ಜಮುನ್ ಸರ ಪ್ಲಾನ್ ಬಿ ಓ ಸಿ ಹಮ್ ಶಾಮಿಲ್ ಲೆ ಹಾಫಿಸ್ ನಾಯಿಬ್ ರಹಮಾನ್ ಜಾದ ಕಡಿ ದ ಚಿಮಂಗ ತಾರೀಖಿ ದರ್ನೇ ವರ್ಕೌ ದ ಹುಕುಮ್ ಚಿ ಪರ್ ಲವಸಿ ದ್ರಿದಿಷ್ಟಮ ಅವರಾಜ್ ದವಾಮದಾರ ದ ಚೀನ್ ಅರೂಸ್ ದ ಮಲ್ಗುರು ಮಿಲ್ಲತ್ನು ಕಿ ದ ಇರಾನ್ ಬಾಬಂದು ಬಾಂದಿ ದ ನಿಗರಾನೆ ಪಾರ ಮುತಾಲಿಕ್ ಕರಾರ್ದಾದ್ ಯೋವಾರಬಿಯಾ ಮಖನಿ ವಲಿದ ಇರಾನ್ ಬಾಂದಿ ಪಾಬಂದಿ ದುಬಾರಾ ಲಗವಲಿ ಶಿವಿದಿ ಕರಾರ್ದಾದ್ ಕಿ ಮಾಹರೀನ್ ಪಾಜಾದ್ ಪ್ಯಾನಲ್ ಕಿ ದ ಬಹಾಲೆ ದ ಪಾರ ಶಾಮಿಲ್ ಶಿವು ದ ಹುಕುಮ್ ಕಾರ್ಚಿ ದ ಖಿಲಾಫ್ ವರ್ಜು ಔ ನಿಗರಾನಿ ಕವಲು ಪಿಂಜಲ್ ಕಸಿದ ಸಲಾಮತಿ ಕೌನ್ಸಿಲ್ ರಿಪೋರ್ಟ್ ವರ್ಕಡಿದೆ ಔದಾನೂರಿ ಕಾರ್ವೆ ಸಿಫಾರಶಿ ಅಹಮ್ ಕಡೆವು ಇರಾನಿ ಪಾರ್ಲಿಮೆಂಟ್ ಕಿ ಸ್ಪೀಕರ್ ಮೊಹಮ್ಮದ್ ಬಾಗಿರ್ ಕಾಲಿಬಾ ಬೋಯ್ಲಿದಿ ಚೀಚಿನ್ ಅವರೂಸ್ ದಾದಿ ಮಖನವಿ ದ ಪಾರ ಇಸ್ತೇಮಾಲ್ ಶಿವಿ ಸಲಾಮತಿ ಕೌನ್ಸಿಲ್ ಸಿಯಾಸಿ ಸಾಲ್ ಮುಸ್ತರದ್ ಕಡಿದೆ ಔ ಕಾನೂನಿ ಹುಕುಮರಾನು ತೆ ವೈಲಿದಿ ಚೇಜರ್ ತರತರದಿ ದ ಅಮರಿಕಿ ದಾದ ಚಿಕಿಸ್ ಮಕದಾಮಾತು ಮಖನಿವೇಶಿ ಔಸ್ಲಾಂದಿಕೌ ದ ಲೂಬ ಖಬರ್ನ ایشین گیمز کے اومنز کرکٹ ایونٹ کی پاکستان ٹیم کامیابی سرا شروعات کری دی تھائی لینڈ اومنز ٹیم لے مات ورکڑی دا فائنل دوبارے کوالیفائی کری دا جاپان کی گدن کی دباران لاملا زپلشوی کوارٹر فائنل کی پاکستان اومنز کرکٹ ٹیم تھائی لینڈ اومنز ٹیم لا خطر کی سرا مقابلو رستو دا دریوکٹو سرا مات ورکڑی دا ایشین گیمز سیمی فائنل دوبارے کوالیفائی کری دا دباران لاملا زپلشوی کوارٹر فائنل کی تھائی لینڈ ٹیم پارٹاکلشوی یولس اورنو کی دا سلورو وکٹو پزیان یونوی رنجن جوکڑیو پاکستان اومنز دا هدف دا دو بالو باندی دا وکٹو پزیان باندی پورا کړی دی کمپټی شواز ذوالفقار پینځویش او فاطمه سنا یویش نزونه جوړ کړیو بلخوا دا هندستان او افغانستان ترمنځ دا روانو شلوریز میچونو سیریز کې یو وار بیا د هندستان تکړه بیټسمین اوپنر ابیشیک شرما په نړیوال شلوریز کرکټ کې هندستان لخوا د تیسترین سنچری جوړولو ریکارډ هم په خپل نوم کړی دی دا نړیوال شلوریز میچونو په سیریز په دریم میچ کې ابیشیک شرما په سلور دیش بازونو باندې یو سل اته رنځونه جوړ کړی دي کوم کې چې یولس چکی او نهه چوکی لګولی دي او نړیوال ریکارډ یې په خپل نوم کړی دی او اوس یو نظر د موسم په اړه د موسمیات محکمې تر مخه د خیبر پختونخوا په جنوبی برخو ټانګ کرک دی خان میرالی میرانشاه رزمک خیبر هنګو بنو او نور شو خاصې مو کې د حرارت درجه یو کم زیر ڈگری سانتی گریډا او هوا کې تر مې 350 فیصد پور ریکارډ شوی دی همدا غشان د خیبر پختونخوا په شمالي برخو شنګلا بشام کولې پالس بټګرام تاکوټ غازی او نور شو خاصې مو کې د حرارت درجه 20 ڈگری سانتی گریډا او هوا کې تر مې 350 فیصد ریکارډ کړی شوی دی همدا غشان نن سهار 3 منټه کم پښپک بجې سره وهلې او نن ماخام 45 منټه پاسا پښپک بجې با ډوبېږي همدا اتر دي تمام مهم نیوز اپډیټ تاسو ورته د احمد زار نه دا نور خبرونو او معلوماتو لپاره امن ریډیو نیټورک سره اوسه اوس ورکه احمد زال لیږه اجازه دلوي الله.